0: ಇಲ್ಲಕ್ ಕಾಲ ಕತ್ತ ಚಿತ್ತಿಗತ್ತೆ ಇಲಾಖಿನ ವಿನತ್ತಿಯಂಗ ಸಿಟ್ಟು ಕಾಲಗ ಮತ್ತು ಕಥಾನ ಮೇರಿ ಸೈಮನ್ ಎಕ್ಕಾಮ ತಿಲ್ ಒಟ್ಟಿಗೋ ಆತನ ಸಿಬುಲ್ಲ ಪಾಟಿಯ ಮೇನು ಇನ್ನು ಲೋನೆ ಗವರ್ನರ್ ಜನರಲ್ ಸಿಮಮ್ಮತ್ ಜುಲೈ 2021 ಒಟ್ಟಿಲ್ಲಗೋ ಎಕ್ಕಾವನ ಎಕ್ಕಾಮಯ ಸಿನ್ನಿಕ ಅತಿ ಕಾಲ ಕತ್ತರಸಿ ಮಾನ ಕಾಲ ಸಮಯ ಮತ್ ಕಿನೋ ವಿನ ಕಿಲ್ಲ ಕಾಲ ಬಿನ್
1: Wang ori pe ka vivi.
0: Hai ilok.
1: O khala bunga ma ma ne khalu ne la gama. Me kai kula kula nga nga sulit ko vaccine me to gilu ne nga ti ta ka si ala gama. Ma ne me ali khalu ne me ta la gama ma me na kula kai guna la nga nama. Amalo ko yan me ko vaccine me to lutin iku masa kula si magabinga. Amalo asia gun. Tak kuat dalam kabinnya. Kau yang nampak tak lagi bagi segitai ma ini dia kau yang kuat kalau aku kalau nanti tu ini bijak lo di teme cukup nak kalau mata cibul cukup nak mata ini. Tanah cuaru kena jadi tak dalam malu kalau mati lo tu kisah nak dalam mata si mana betin no Allah pula kalau si mama ini kau yang kasih tu alor alor Ya, aku tu lawak sama mati. Kau ini, aku kau nak fikir tu ngilu si. Atau ini lawak sama nungai meli. Aku loko yang nemu tak kau mama juga. Ya kalau nungai kau bete ma. Kau yang nemu tak kau cakap tu lawak dengan meli. Tanya tu, bye.
0: Kau yang nemu. Ilo kau lipi kau vivi tu sakai nasi setaman. Ya kalau niat, ya kalau kata tu ini Tana ke kangit ko 1-888-896-3135 amay kalun ni 979-6101. Yakaw mo yasin ni Mary Simon tana Governor General Gatkat kanwili ulagalo ako Governor General ko lo sa matamani kanita misibul lakpati ang iluni ino apiulo nilo. Yeah, si Bulak Pangu Changitu, kalau kasi ni inuning si Bulak Pangu Luneta na Governor General ko lang si Mama Pivi ang naktok. Inu api ulone, ang napi ulone lo ima kanuli ma tema inu ya yung itigi yuhalo lang ata. Kuvian at tapapot at yukala katatakisi 1-888-896-3135 o may kaluni 979-6101.